0: ಥಿಯೇಟರ್ ಟಾಪ್ ಸ್ಟೋರಿ
1: ಜ್ಞಾನಸಾರ ಹಿಮಿಗೆ ನಡುವ ಕಲ್ಯಾಯ ಬೊದುಬಲ ಸೇನಾ ಸಂವಿಧಾನ ಲೇಖಂ ಪೂಜ್ಯ ಗಲಗೊಡಾತೆ ಜ್ಞಾನಸಾರ ಹಿಮಿಯಂಟೆರಿಬ್ ನೀತಿಪತಿವರ ವಿಸಿನ್ ಗುಣಕರಾತಿ ತವತ್ ನಡುವ ಜೂಲಿ ಮಸತಿ ಸೆಕ್ವನದ ಯಲಿ ಕೆದವ ಲೆಸ ಕೊಲಂಬ ಮಹಾಧಿಕರಣ ಅತ ನಿಯೋಗ ಕಲ ನಡು ವಿಭಾಗ ಕರಣ ಕೊಲಂ ಮಹಾಧಿಕರಣ ವಿರಸುರು ಬುದ್ಧಿಕ ಸಿ ರಾಗಲ ಅದ ರಾಜಕಾರಿ ನಿವಾಡು ಲಭಾ ಸಿಟಿ ಮೆಹೇತುವೆನ್ ನಡು ಕೆದವನ್ ಲಭ್ಯೇ ಕೊಲಂಬ ಮಹಾಧಿಕರಣ ವಿರಸುರು ಉದೇಶ್ ರಣತುಂಗೆ ಇತಿರಿಯೇದಿ ಮೆಹದಿ ವಿನಿಸುರುವರ ನಿಯೋಗ ಕಲೆ ಮಿಮ ನಡು ಪೂರ್ವ ನಡು ವಿಭಾಗ ಸಮಂತ್ರಣೆಯ ಸದಾ ಜೂಲಿ ಮಸತಿ ಸೆಕ್ವನದ ಕೆದವನ ಲೆಸಾಯ್ ಸ್ಲಾಮ್ ದಹಮಟ್ಟು ಅಪಾಸವನ ಆಕಾರ ಪ್ರಕಾಶಕ್ ಸಿದು ಕಿರಿಮತುಲೀನ್ ಜಾತಿ ನತರ ಸಂಹಿತೆಯ ಉಲ್ಲಂಘನೆಯವನ ಆಕಾರೆನ್ ಕಟೈತು ಕಲೆಯಾಯ್ ಚೋದನಾ ಕರಮೀನ್ ವಿತ್ತಿಕಾರ ಜ್ಞಾನಸಾರ ಹಿಮಿಟೆರಿಬ್ ನೀತಿಪತಿವರ ವಿಸಿನ್ ಮೆಮ ನಡುವ ಗೊಣು ಕರತಿ ಬೆನವಾ ಹೆಟ್ಟ ಸಿಟ್ಟ ಲಭಣ ವಿಸಿನವಂದ ದಕ್ಕಾ ಬಹಲಮತ ಸವಿಕರತಿ ಸೂರ್ಯ ಪೆನಲ್ ಕ್ರಿಯಾ ವಿರಹಿತಕನ್ ಲೆಸ ಬಲಶಕ್ತಿ ನಿಯೋಜಾಮಾತ್ ಎಂಐಎಂ ಅರ್ಕಂ ತರುಂ ದೀಸಿರಿನವಾ ಒಮ್ಮೆ ಬಸದಾನ್ ಕಲೆ ಅದ ಪಾರ್ಲಿಮೆಂಟ್ ವಿವಾದೇ ಟೆಕ್ಕಮೇನ್
2: දැනට රූෆ් ටොප් තියෙන පාරිභෝගිකයන්ගෙන් ඉල්ලීමකුත් කරන්න තියෙනවා එළඹෙන පොසොන් දවස එනවා ඒ දවස් 27 ඉඳන් 29 දක්වා විශේෂයෙන් අපි දැනට සැලසුම් කරලා තියෙන්නේ 300 kW වලට වඩා වැඩියෙන් රූෆ් ටොප් තියෙන අයට ඒ දවස් තුනේ තමන්ගේ සිස්ටම් එක ඕෆ් කරගන්න කියලා අපි කාරුණික ඉල්ලීමක් කරනවා මොකද අපේ සිස්ටම් එක කැලැප්ස් නොවෙන්න එතකොට අපිට පුළුවන් වෙනවා අපේ සිස්ටම් එක පහුගිය වෙසක් වල වෙච්ච සිද්ධිය වෙන්නේ නැති වෙන්න අපිට වැඩේ කරගෙන යන්න
0: Top story. අනුග්‍රහය සැමට අතදුන් ගමනට ජවයදුන් රටට පණදුන් 30 වසරක විශිෂ්ටත්වයේ අභිමානය People's Leasing විශ්වාසයේ ප්‍රමුඛයා රාජ්‍ය බැංකුවක සුරක්ෂිත භාවය ඉහළම රැකවරණය සමගින් ස්ථාවර තැන්පතු සඳහා ඉහළම පොලිය RDB බැංකුව